0: ರೂಪ ಜವಾನಿ ರೂಪ ಬನಕರ ಹಾಯ್ ಹಾಯ್ ಹಾಯ್ ಹಾಯ್ ಏ ರೂಪ ಜವಾನಿ ರೂಪ ಬನಕರ ಕಿತಿ ಮಿಗಾನ ಗಾವ
1: ಪರಕಾನ ಗಾತಾ ಲಗತ ಕರಾಯ ಜವಳ ಕಶಾಲಾಯ
0: ಜರ ಕಾಮ
1: ನಗ ನಗ ನಗ ನಗ ನಗ ಕಾಟ

एक नार नरक श्रृंगार चली उस पात जहाँ से उसके किसन मुराद रमक चुम चुम रमक चुम चुम रमक चुम चुम ಯಮುನೆ ಚಟಕ ವರ ಕಿಸನ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ಸುರಾತ ರಂಗ ಇಕ ನಟರಂಗಿ ನಾರ ಕರಿ ತೋಳ ಸಿಂಧು ಗಾತ್ ಅಲಿ ಚನನನ ನಾತತ ಉಡುವಿ ಬಾತ್ ಇತಿ ಅಲ ಗೋಪ ಗೋಪಿಕ ಕನೈ ಯಾ ಸಖ ಹೇಡ ತೋ ರಾಧ ಸಖಿ

ಚಂದ್ರಹಾಸರ ಬೋಡಮುಖಾಕಾರ ತಾಳವಾಣಿ ಅಮೃತಾಕಿ ಚಂದ್ರಹಾಸರ ಗೋಡಮುಖಾಕಾರ ಸಾಳವಾಣಿ ಅಮೃತಾಕಿ ಪ್ರೇಮ ದೃಷ್ಟಿ ಸುಧಾಮನಾಕಿ ದೇವತೆ.